ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ 101.9 FM. ದೋಸ್ತೋ, ಸಮಯ ಕೆ ಸಾಥ್ ಸಬ್ ಕುಚ್ ಬದಲ್ತಾ ಹೈ ಔರ್ ಆಕಾಶವಾಣಿ ಭಿ ಇಸಿ ಬದಲಾವ್ ಕೆ ಸಾಥ್ ಕದಮ್ ಮಿಲಾಕರ್ ಚಲ್ ರಹಾ ಹೈ. ಆಜ್ ಕೆ ಡಿಜಿಟಲ್ ಯುಗ್ ಮೇ ಆಕಾಶವಾಣಿ ಅಪ್ನಿ ಪಹಚಾನ್ ಬನಾಯಿ ರಖಿ ಹೈ. FM ಚಾನಲ್ಸ್, ಆನ್ಲೈನ್ ಸ್ಟ್ರೀಮಿಂಗ್, ಮೊಬೈಲ್ ಆ್ಯಪ್ಸ್, ಹರ್ ಪ್ಲಾಟ್ಫಾರ್ಮ್ ಪರ್ ಆಕಾಶವಾಣಿ ಕಿ ಪಹಚಾನ್ ಹೈ. ಇಸ್ಕಾ ಏಕ್ ಹಿ ಮಕ್ಸದ್ ಹೈ, ಹರ್ ಉಮ್ರ ಕೆ ಲೋಕ್ ತಕ್ ಪಹುಚಾನಾ ಔರ್ ಉನ್ಹೇ ಜೋಡ್ ಕರ್ ರಖನಾ ಏಕ್ ಡೋರ್ ಕೆ ಸಾಥ್, ವೋ ಹೈ ಆವಾಜ್ ಕಿ ಡೋರ್. ತೋ ದೋಸ್ತೋ, ಆಜ್ ಕೆ ಇಸ್ ದಿನ್ ಕೋ ಏಕ್ ಛೋಟಿ ಸಿ ವಿಚಾರ್ ಕೆ ಸಾಥ್ ಆಗೇ ಬಢ್ತೇ ಹೈ. ಆಕಾಶವಾಣಿ ಸಿರ್ಫ್ ಏಕ್ ರೇಡಿಯೋ ಸ್ಟೇಷನ್ ನಹೀ,